ಗೋರ್ಮತಿಯಾ ಮಠಾಯ ಹರು ಅರ್ಲಿ ಬಲ್ಲಾಗಿ ರಾಮ ಅಂತರ ಕಮಲ ಪರಗಾಸಿಯ ಗುರ್ಗ್ಯಾನಿ ಜಾಗಿ ರಾಮ ಜನಾನಕ ಪ್ರಪಾಯ ಪೂರೇ ಬಟ ಪಾಗಿ ರಾಮ ಹರ ಪ್ರಭಾವ ಮನ ಪಾಯ ಹರ ನಾಮ ಬದಾಯಿ ರಾಮ ಗೋರ್ಪುರೇ ಪ್ರಪಾಯ ಹರ ಹರ್ಲಿ ಬಲ್ಲಾಯಿ ರಾಮ ಅಗ್ಯಾನ ದೇರಾ ಕಟ್ಟಿಯ ಜ್ಯೋತ್ ಪ್ರಗಟಾಯಿ ರಾಮ ಜನಾನಕ ನಾಮ ದಾರೇ ಹರ ನಾಮ ಸುಮಾಯಿ ರಾಮ ತಾನು ಹರು ವ್ಯಾರೇ ರಾವೇ.

ಅಲ್ಲಿಯೋ ಮೊಯ್ಲಡಲಾಯ ಪ್ರಯಾಸ ಮಾಡ ರತ್ನವಸಾರಾಮ ಕೋಜಿ ಖೋಲದ ಹರ ಸಂದನ ಪಾರಾಮ ಮಿಲ ಸಂತ ಪ್ಯಾರೆ ದಯಾ ತಾರೆ ಕಥೆಯ ಕಥ ವಿಚಾರೋ ಏಕ ಚಿತ್ತ ಏಕ ಮನ ತೇ ಆಯ ಸ್ವಾಮಿ ಲಾಯ ಪ್ರೀತ ಪ್ಯಾರು ಕರ ಜೋಡ ಪ್ರಭವ ಕರ ವಿನಂತಿ ಮಿಲ ಜಸ ಲಹ ನಾನಕ ದಾಸ ತೇರಾ ಮೇರಾ ಪ್ರಭ ಅಗಮಥ ಸಹಾಟಲ ಗಣ್ಯಾ ಪೂ ಸಂಜೋ ಗೋ ರಾಮ ಮೋಕ್ಷ ಸುಂಭಯಾ ಗಯಾ ಭಜೋ ಗೋ ರಾಮ ಸಂತು ಆಯ ಪ್ರಭತಿಯ ಆಚರ ಜಾಜಿಯಾ ಮಿಲ ಕತ್ರೋ ಸಹಜ ಟೋಯ ಮನ ಪ್ರೀತೋ ಜೀ ಮಾಜಿಯಾ ಮಿಲ ಜ್ಯೋತಿ ಜ್ಯೋತಿ ಪೋತಿ ಅರ್ನಾಮ ಸಾವ ರಸ ಭೋಗೋ ಬಿನಂತ ನಾನು ಸಭ ಸಂತ ಮಿಲೇ ಪ್ರಭು ಕರಂ ಕಾರಣ ಜೋಗೋ ಪವನ ಸುಡಾ ತರ್ತ ಸುಭಾಗಿ ರಾಮ ಪ್ರಭ ಕರ್ವಾಯಿಡಾ ಗುರುಚರಣಿ ಲಾಗಿ ರಾಮ ಗುರುಚರಣ ಲಾಗೆ ಸಹ ಜಾಗೇ ಸಗಲ ಇಚ್ಛಾ ಪುಣ್ಯಾ ಮೇರಿ ಆಸ ಪೂರಿ ಸಂತ ತುರಿ ಯಾರ ಮೇಲೆ ಕಂತ ವಿಶುನ್ಯಾ ಆನಂದ ಆನಂದನ್ ಬಜೆ ಬಾಜೆ ಅಮನ ಮತ್ ಕೀ ಮನ ಕೀ ತ್ಯಾಗಿ ನಾಟಕ ಸನ್ ಸ್ವಾಮಿ ಸನ್ ಸಂಗ ಲಿವ ಲಾಗಿ ಬಲಾ ಬಲ ಮಹಲಾ ಪಂಚಮ ಪಾಕ ಸುಲಖಡಾ ಹರ